0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ನಾದಗಂಗೆಯ ನಿತ್ಯ ಪುಷ್ಕರ, ಭಕ್ತಿ ಕುಸುಮಾಂಜಲಿ, ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ದುರಿತ ಗಜ ಪಂಚಾನನ ಶ್ರೀಪಾದರಾಯರ ರಚನೆ ಇದು. ಬಿಎಸ್ ವಿಜಯರಾಘವನ್, ಎಸ್ಬಿ ಕೇಶವಮೂರ್ತಿ ಹಾಗೂ ಅನಸೂಯ ಹಾಡಿದ್ದಾರೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in the beginning, let us listen to B.S. Vijayaraghavan, S.B. Keshamurthy and Anasuya presenting Durita Gaja Panchanana, written by Sripadaraya.

0: ಆರ್ ಸುಚೇತನವರ ದನಿಯಲ್ಲಿ ಕನಕದಾಸರ ಒಂದು ದೇವರ ನಾಮ ನೇಮವಿಲ್ಲದ ಹೋಮವೇತಕಯ್ಯ.
1: ಆರ್ ಸುಚೇತನ್ ಪ್ರೆಸೆಂಟಿಂಗ್ ನೇಮವಿಲ್ಲದ ಹೋಮವೇತಕಯ್ಯ, ರಿಟನ್ ಬೈ ಕನಕದಾಸ.

0: ಆರ್ಯ ರಮಾಮಣಿ ಅವರ ದನಿಯಲ್ಲಿ ಪುರಂದರದಾಸರ ಒಂದು ರಚನೆ. ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು.
1: ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು. ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಸಂಗ್ ಬೈ ಆರ್ಯ ರಮಾಮಣಿ.
2: ಎಂಥ ಚೆಲುವಗೆ

0: ತಾಸು ಬಾರಿಸುತ್ತಿದೆ ಕೇಳು ಮನುಜ, ಗುರು ಗೋವಿಂದ ದಾಸರ ರಚನೆ ಇದು, ವೃಂದಗಾನದಲ್ಲಿದೆ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕೋರಸ್. ತಾಸು ಬಾರಿಸುತ್ತಿದೆ ಕೇಳೋ ಮನುಜ, ರಿಟನ್ ಬೈ ಗುರು ಗೋವಿಂದ ದಾಸ್.

0: ವೃಂದಗಾನದಲ್ಲಿ ವ್ಯಾಸರಾಯರ ಒಂದು ದೇವರ ನಾಮ ನಮೋ ಪಾರ್ವತಿ ಪತಿನುತ ಜನಪರ.
1: ಒನ್ ಮೋರ್ ಸಾಂಗ್ ಇನ್ ಕೋರಿಸ್, ನಮೋ ಪಾರ್ವತಿ ಪತಿನುತ ಜನಪರ, ರಿಟನ್ ಬೈ ವ್ಯಾಸರಾಯ.

0: ಹರೇ ವಿಠಲ ಪಾಂಡುರಂಗ, ವಿಜಯದಾಸರ ರಚನೆ, ರೂಪಾ ಹಾಗೂ ದೀಪಾ ರಾವ್ ಹಾಡಿದ್ದಾರೆ.
1: ರೂಪಾ ಅಂಡ್ ದೀಪಾ ಸಿಸ್ಟರ್ಸ್ ಪ್ರೆಸೆಂಟಿಂಗ್ ಹರೇ ವಿಠಲ ಪಾಂಡುರಂಗ, ರಿಟನ್ ಬೈ ವಿಜಯದಾಸ.

0: ವೃಂದಗಾನದಲ್ಲಿ ಕನಕದಾಸರ ಒಂದು ರಚನೆ ಕೇಳಿ. ನೋಡಿ ಮರುಳಾಗದಿರು ಪರಸತಿಯರ.
1: ನೌ ನೋಡಿ ಮರುಳಾಗದಿರು ಪರಸತಿಯರ. ಸಂಗಿನ್ ಕೋರಸ್ ರಿಟನ್ ಬೈ ಕನಕದಾಸ.

ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಇಳೆಗೆ ಬಂತು ಭಾರತಕ್ಕೆ ಬಂತು. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್.

0: cara.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ನೀವು ಕೇಳಿದ್ದು. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
2: Dear listeners, you are listening to various compositions rendered by various artists. This devotional program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ. ನಮಸ್ತೆ ಮೇಡಮ್.
2: ನಮಸ್ತೆ. ಚರಣದ ಭಾಗದಲ್ಲಿ ಇದ್ವಿ ನಾವು ಹಿಂದಿನ ತರಗತಿ. ಇವಾಗ ಒಂದ್ಸಲ ಆ ಭಾಗ ಹಾಡ್ಬಿಟ್ಟು ಅದರ ಮಧ್ಯಮ ಕಾಲ ಸಾಹಿತ್ಯ ಹಾಡ್ಬಿಟ್ಟು
1: ನೋಡೋಣ
2: ಮುಂದೆ. ಹೇಗೆ ಟಾಪ್ಕ ಇದೆ ಅಲ್ವಾ, ನಾಕನಾಯಕ ತಾಪನಾಶನ.

0: ಕಟ್ ಮಾಡ್ಕೊಳ್ಳಿ. ಲಯ ಶುಭ
1: ಲಯ ಶುಭ
0: ಸೇರ್ಸಿ ಆಮೇಲೆ ಹಾಡ್ಬೇಕು. ನೀವ್ ಅಭ್ಯಾಸ ಮಾಡುವಾಗ ಅಷ್ಟಕ್ಕೆ ಬಿಡಿಸ್ಕೊಂಡು ಆಮೇಲೆ ಅದನ್ನ ಸೇರಿಸ್ಕೊಂಡು ಅಭ್ಯಾಸ ಮಾಡ್ಬೇಕು.
1: ಸರಿ. ಮಲಯ
0: ಶುಭ
1: ಮಲಯ ಶುಭ
0: ಕಲಯ್ಯ ಅಂತ ಬರ್ಬೇಕು. ಲಯ ಶುಭ ಆಗ್ಬಾರ್ದು.

0: ಮುಂದಿನ ಚರಣಗಳನ್ನು ಬರ್ಕೊಂಬಿಡಿ. ದಿನಕರ ತನಯ ಪಾಲ,
1: ದಿನಕರ ತನಯ ಪಾಲ,
0: ತನಯ ಪಾಲ ಸೇವಿತ
1: ಸೇವಿತ
0: ಪವನಜ
1: ಪವನಜ
0: ಸೇವಿತ ಪವನಜ ಹಾಟಕ ಚೇಲ
1: ಹಾಟಕ ಚೇಲ
0: ಘನ ಸಾರಾಂಕಿತ ಫಾಲ
1: ಘನ ಸಾರಾಂಕಿತ ಫಾಲ
0: ಕೌಸಲ್ಯೇಯ ಸುಶೀಲ
1: ಕೌಸಲ್ಯೇಯ ಸುಶೀಲ
0: ನಂತರ ಜನಿತ ನತ ಜನ
1: ಜನಿತ ನತ ಜನ
0: ಸಕಲ ಶುಭ ಗುಣ
1: ಸಕಲ ಶುಭ ಗುಣ
0: ಸನಕ ಮುಖ ಮುನಿ
1: ಸನಕ ಮುಖ ಮುನಿ
0: ಶರಣ ನಿರುಪಮ
1: ಶರಣ ನಿರುಪಮ
0: ಬರ್ಕೊಂಡಿದ್ದೀರಾ? ಇದು ಇದು ಮೊದಲನೇ ಚರಣ. ಎರಡನೇ ಚರಣನೂ ಬರ್ಕೊಂಬಿಡಿ. ಸಾಹಿತ್ಯ ಭಾಗ ಇಟ್ಕೊಂಡಿರ್ಬೋದು ನೀವು. ವಾರಿಧಿ
1: ವಾರಿಧಿ
0: ಮದ ವಿದಾರ
1: ಮದ ವಿದಾರ
0: ವಾರಿಧಿ ಮದ ವಿದಾರ
1: ವಾರಿಧಿ ಮದ ವಿದಾರ
0: ಪೂರ್ಣ ಚಂದ್ರವದನ
1: ಪೂರ್ಣ
0: ಚಂದ್ರವದನ ವಿಮಲ ಹಾರ
1: ವಿಮಲ ಹಾರ
0: ಮಾರ ಸಮಾಕಾರ
1: ಮಾರ ಸಮಾಕಾರ
0: ಮಹಿಧರಾದಿ
1: ಮಹಿಧರಾದಿ
0: ಗಂಭೀರ
1: ಗಂಭೀರ
0: ಸಾರಸೋದ್ಭವ
1: ಸಾರಸೋದ್ಭವ
0: ಸನ್ನುತಾವಹ
1: ಸನ್ನುತಾವಹ
0: ಚಾರುತರಹಾಸ
1: ಚಾರುತರಹಾಸ
0: ಜಾನಕೀವರ
1: ಜಾನಕೀವರ
0: ಇದು ಸಾಹಿತ್ಯ. ದಿನಕರ ತನಯ ಪಾಲ ಅನ್ನೋದು ಮೊದಲನೇ ಚರಣ ಶುರು ಆರಂಭ. ಎರಡನೇ ಚರಣದ ಆರಂಭ ವಾರಿಧಿ ಮದ ವಿದಾರ. ಮೂರನೇ ಚರಣ ಸಾಕೇತ ಪುರಭೂಪ. ನಮಗೆ ಸ್ವರ ಪ್ರಸ್ತಾರದೊಂದಿಗೆ ಒದಗಿಸಿರೋದು ಮೂರನೇ ಚರಣ. ಆದ್ರಿಂದ ನಾವು ಮೊದಲನೇ ಎರಡು ಚರಣ ಸಾಹಿತ್ಯನೂ ಅದರಂತೆ ಗಮನಿಸ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಇವಾಗ
1: ಚರಣ
0: ಭಾಗವನ್ನು ನೋಡಿ. ಈಗ ಸ್ವರಲಿಪಿ ಜೊತೆಗೆ ಹೇಳ್ಕೊಟ್ಟಿದ್ದ ಭಾಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ದಿನಕರ ತನಯ ಪಾಲ ನಮ್ಮ ಪಲ್ಲವಿಯ ಪ್ರಕಾರ
1: ಸರಿ
0: ಹಾಡಿ. ದಿನಕರ ತನಯ

ಶಂಕರ ತನಯ ಪಾಲ ಅಂದ್ರೆ ಸೂರ್ಯನ ವಂಶಕ್ಕೆ ಸೇರಿದವನು ಸುಗ್ರೀವ. ಸುಗ್ರೀವನನ್ನು ಪೊರೆದವನು, ಪಾಲಿಸಿದವನು ಅನ್ನೋ ಅರ್ಥ. ಸೇವಿತ ಪವನಜ, ಪವನಜ ಅಂದ್ರೆ ಆಂಜನೇಯ, ಮಾರುತಿ, ಮಾರುತಿಯಿಂದ ನೀನು ಸೇವೆಯನ್ನ ಸ್ವೀಕರಿಸಿದವನು. ಹಾಟಕ ಅಂದ್ರೆ ಚಿನ್ನ, ಬಂಗಾರ. ಹಾಟಕ ಚೇಲ, ಬಂಗಾರದ ವಸ್ತ್ರ ಅಂದ್ರೆ ಹೊಂಬಣ್ಣದ ವಸ್ತ್ರವನ್ನ ಧರಿಸಿದವನು ಅಂತ ಅರ್ಥ. ಈ ಘನಸಾರ, ಘನಸಾರಾಂಕಿತ ಪಾಲ ಅಂತ ಇದೆ, ಇದರ ಅರ್ಥ ಏನು? ಕರ್ಪೂರ, ರಕ್ತ ಚಂದನ, ಶ್ರೀಗಂಧ, ಅಗರು, ಇದನ್ನೆಲ್ಲ ಸುಗಂಧ ದ್ರವ್ಯದ ಗುಂಪಕ್ಕೆ ಸೇರ್ತೀವಿ. ಅದರಲ್ಲಿ ಕಸ್ತೂರಿ ತಿಲಕ ಹೇಳ್ತೀವಲ್ಲ ಹಾಗೆ, ಘನಸಾರಾಂಕಿತ ಪಾಲ. ರಾಮನಿಗೆ ಕೂಡ ನಾಮವನ್ನ ಇಟ್ಟಿರೋದನ್ನ ಗಮನಿಸಿರ್ಬೋದು, ಅದು ಘನಸಾರಾಂಕಿತ ಪಾಲ. ಈ ನಾಲ್ಕರ ಒಂದು ಮಿಶ್ರಣ ಹಣೆಯಲ್ಲಿ ತಿಲಕವಾಗಿ ಧರಿಸಿದಾನೆ. ಆಕೆ, ಆತನ ಮಾತೆ ಕೌಸಲ್ಯ, ಕೌಸಲ್ಯೇಯ ಸುಶೀಲ, ಕೌಸಲ್ಯ ಮಗನಾದವನೇ. ಈ ಜನಿತ ಯಾರು ಹುಟ್ಟಿದ್ದಾರೆ, ನತ ಜನ ನಮಸ್ಕಾರಗಳನ್ನ, ಈ ಭೂಮಿಯಲ್ಲಿ ಹುಟ್ಟಿದ ಸಕಲ ಜನರ ನಮಸ್ಕಾರಗಳನ್ನು ಸ್ವೀಕರಿಸಿ ಶುಭವನ್ನು ಉಂಟು ಮಾಡುವ ರಾಮ, ನಿನಗೆ ಜಯವಾಗಲಿ ಅಂತ ಹೇಳಿರೋ ಭಾಗ ಆಯ್ತು.

0: ಸನ ಕ ಮುಖ ಮುನಿ
1: ಸನ
0: ಸನ ಕ
1: ಸನ ಕ ಮುಖ ಮುನಿ
0: ಶರಣ ನಿರೂಪ ನಿರ್ಮಗರಿ ಗಮ ಪ ಅದೇ ಸ್ವರಗಳು
1: ಸರಿ

0: ಒಂದ್ಸಲ ಸಲ ಸ್ವರ ಭಾಗ ಹಾಡ್ಬಿಡಿ. ಪಮದ ಹಳಿ ಅಲ್ಲೇ ಇದೆಯಲ್ಲ ಮೈದಯಾಂಕುರು.
1: ಪಮದ ನೀ ಸರಿ
0: ತಾಳ ಗಬ್ಬಿ ಎಲ್ಲ ನೋಡ್ಕೋಬೇಕು. ತಕ್ಕಿಟ್ಟ ತಕ್ಕ

0: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ಭವಾನಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೇವಾರ್ ಅವರ ಗಾಯನ ಕೇಳುವಿರಿ. ರಾಗ್ ಅಲಯಾ ಬಿಲಾವಲ್.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀಮತಿ ವಿಜಯ ಜಾಧವ್ ಗಟ್ಲೇವಾರ್. ರಾಗ್ ಅಲಯ್ಯ ಬಿಲಾವಲ್.

0: ಹಿತ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೇವಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಎನ್ಕೆ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೇದಾರ್, ಖಯಾಲ್ ವಿಲಂಬಿತ್ ತೇಂತಾಲ್ ಜೋಗಿ ರಾವಲ, ಧೃತ್ತೇಂತಾಲ್ ಸಯ್ಯಾ ಮುರಾರೆ.
1: You are listening to vocal recital by Shrimati Vijay Jadhav Gatlewar. She is accompanied on tabla by Pandit Raghunath Nakod, harmonium by Shri N.K. Kulkarni. Continuing the concert, now listen to Rag Kedar. Khyal Vilambit Teen Tal, Jogi Ravala, Dhrit Teen Tal, Sanya Murari.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೇವಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೂರ್, ಹಾರ್ಮೋನಿಯಂ ಎನ್ಕೆ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ವಿಜಯ ಜಾಧವ್ ಗುಟ್ಲೇವಾರ್. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೂರ್, ಹಾರ್ಮೋನಿಯಂ ಬೈ ಶ್ರೀ ಎನ್ಕೆ ಕುಲಕರ್ಣಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೀಣಾ ಮತ್ತು ಸಿತಾರ್ ಜುಗಲ್ಬಂದಿ. ಶುಭಾ ಸಂತೋಷ್ ಅವರಿಂದ ವೀಣಾ, ಪ್ರಭೀರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್, ಪಕ್ಕವಾದ್ಯದಲ್ಲಿ ಮೃದಂಗ ರಂಜನಿ ಸಿದ್ಧಾಂತ್ ಅವರಿಂದ, ತಬ್ಲಾ ಸಾಥ್ ಗುರುಮೂರ್ತಿ ವೈದ್ಯ. ಮೊದಲಿಗೆ ಕೇಳಿ ಮೋಹನ ರಾಗ ಹಾಗೂ ರಾಗ್ ಭೂಪ್ ಮಿಶ್ರ ಛಾಪು ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ಅಂಡ್ ಸಿತಾರ್ ಜುಗಲ್ಬಂದಿ. ವೀಣಾ ಬೈ ಶುಭಾ ಸಂತೋಷ್, ಸಿತಾರ್ ಬೈ ಪ್ರಭೀರ್ ಭಟ್ಟಾಚಾರ್ಯ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತ್, ಆನ್ ದ ತಬಲಾ ಗುರುಮೂರ್ತಿ ವೈದ್ಯ. ಟು ಬಿಗಿನ್ ವಿತ್ ರಾಗ್ ಮೋಹನ್ ಅಂಡ್ ರಾಗ್ ಭೂಪ್ ಸೆಟ್ಟೋ ಮಿಶ್ರ ಛಾಪುತಾಳ.

ಇನ್ನೀಗ ಚಕ್ರವಾಕ ರಾಗ ಹಾಗೂ ರಾಗ್ ಅಹಿರ್ ಭೈರವ್ ಆದಿತಾಳ. ನೌ ರಾಗ್ ಚಕ್ರವಾಕ ಅಂಡ್ ರಾಗ್ ಅಹಿರ್ ಭೈರವ್ ಸೆಟ್ಟು ಆದಿತಾಳ.

ಇದುವರೆಗೂ ವೀಣಾ ಮತ್ತು ಸಿತಾರ್ ಜುಗಲ್ಬಂದಿ ಕೇಳಿದಿರಿ. ಶುಭಾ ಸಂತೋಷ್ ಅವರಿಂದ ವೀಣಾ, ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಿದವರು ರಂಜನಿ ಸಿದ್ಧಾಂತ್, ತಬ್ಲಾ ಸಾಥ್ ನೀಡಿದವರು ಗುರುಮೂರ್ತಿ ವೈದ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ಅಂಡ್ ಸಿತಾರ್ ಜುಗಲ್ಬಂದಿ. ವೀಣಾ ಫ್ರಮ್ ಶುಭಾ ಸಂತೋಷ್ ಅಂಡ್ ಸಿತಾರ್ ಬೈ ಪ್ರಬೀರ್ ಭಟ್ಟಾಚಾರ್ಯ. ಅಕಂಪನಿಸ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತ್ ಅಂಡ್ ಆನ್ ದ ತಬ್ಲಾ ಗುರುಮೂರ್ತಿ ವೈದ್ಯ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್.

0: 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮಧುಮಾತ್ ಸಾರಂಗ್, ಖಯಾಲ್ ವಿಲಂಬಿತ್ ತೇಂತಾಲ್ ಮೋರಾ ರಂಗೀಲಾ, ಧೃತ್ ತೇಂತಾಲ್ ರಂಗದೇ ರದೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕಾರ್, ರಾಗ್ ಮಧುಮಾತ್ ಸಾರಂಗ್, ಖ್ಯಾಲ್ ವಿಲಂಬಿತ ತೇಂತಾಲ್ ಮೋರೆ ರಂಗೀಲಾ, ಧೃತ್ ತೇಂತಾಲ್ ರಂಗದೇ ರಂಗದೇ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್.

0: ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಾಲವರಾಳಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಆಜ ಬಧಾಯಿ ಬಾಜೋ, ನೃತ್ಯೇಂತಾಲ್ ಸುಮಿರ ಸಾಹೇಬ್ ಸುಲ್ತಾನ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕರ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪೂರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ಲಿಸನ್ ಟು ರಾಗ್ ಸಾಲಗವರಾಡಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಆಜ ಬಧಾಯಿ ಬಾಜೋ, ಧೃತ್ ತೀನ್ತಾಲ್ ಸುಮೇರ ಸಾಹೇಬ ಸುಲ್ತಾನಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರ್ಯಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರ್ಯಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಮತ್ತು ಲಾಲ್ಗುಡಿ ಆರ್ ರಾಜಲಕ್ಷ್ಮಿ ಅವರಿಂದ ಯುಗಳ ವೈಲಿನ್ ವಾದನ. ಪಕವಾದ್ಯದಲ್ಲಿ ವಿದ್ವಾನ್ ಎಂಟಿ ರಾಜಕೇಸರಿ ಅವರಿಂದ ಮೃದಂಗ ಸಹಕಾರ, ಆರ್ ಎ ರಾಜಗೋಪಾಲನ್ ಅವರಿಂದ ಘಟ. ಮೊದಲಿಗೆ ಕೇಳಿ ರಾಮನೀ ಪೈ ತನಕೋ, ಕೇದಾರ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯಲಿನ್ ಟು ಏಟ್ ಬೈ ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಅಂಡ್ ಲಾಲ್ಗುಡಿ ಆರ್ ರಾಜಲಕ್ಷ್ಮಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಆನ್ ದ ಘಟಂ ಆರ್ ಎ ರಾಜಗೋಪಾಲನ್. ಟು ಬಿಗಿನ್ ವಿತ್ ರಾಮನಿ ಪೈತನಕೋ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕೇದಾರ ರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ಮತ್ತೊಂದು ಕೃತಿ ಸಿಂಹೇಂದ್ರ ಮಧ್ಯಮರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ. ನತಜನ ಪರಿಪಾಲಘನ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸಿಂಹೇಂದ್ರ ಮಧ್ಯಮರಾಗ ರೂಪಕ ತಾಳ ನತಜನ ಪರಿಪಾಲಘನ.

ಈಗ ಪುರಂದರದಾಸರ ದೇವರ ನಾಮ ಸುರಟಿರಾಗ ಆದಿತಾಳದಲ್ಲಿದೆ. ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ ಹರಿ. ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ ಟು ಸುರಟಿರಾಗ ಆದಿತಾಳ.

ಇದುವರೆಗೂ ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಮತ್ತು ಲಾಲ್ಗುಡಿ ಆರ್ ರಾಜಲಕ್ಷ್ಮಿ ಅವರ ಯುಗಳ ವೈಲಿನ್ ವಾದನ ಆಲಿಸುತ್ತಿದ್ದೀರಿ. ವಿದ್ವಾನ್ ಎಂಟಿ ರಾಜಕೇಸರಿ ಅವರಿಂದ ಮೃದಂಗ ಸಹಕಾರ, ಆರ್ ಎ ರಾಜಗೋಪಾಲನ್ ಅವರಿಂದ ಘಟ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ರಾರ ರಾಜೀವಲೋಚನ ಮೋಹನರಾಗ ಆದಿತಾಳದಲ್ಲಿದೆ. Dear listeners, you are listening to Violin Tweet by Lalgudi Srimati Brahmanandam and Lalgudi R. Rajalakshmi. Accompanists are on the Mridangam, Vidwan M.T. Rajakesari, on the Khattam, R.A. Rajagopalan. Continuing the program, now let us listen to composition of Mysuru Vasudevachar, set to Mohanaraga Adithala, Rara Rajivalochana.

ಈಗ ಮೀರಾಬಾಯಿ ಭಜನ್, ಭಾಗ್ಯಶ್ರೀ ರಾಗ ಆದಿತಾಳ. ನೌ ಮೀರಾ ಭಜನ್ ಸೆಟ್ಟು ಭಾಗ್ಯಶ್ರೀ ರಾಗ ಆದಿತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲಾಲ್ಗುಡಿ ಜಿ ಜಯರಾಮನ್ ಅವರ ತಿಲ್ಲಾನ, ದ್ವಿಜಾವಂತಿರಾಗ ಆದಿತಾಳದಲ್ಲಿದೆ. ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದಂ ಅಂಡ್ ಲಾಲ್ಗುಡಿ ಆರ್ ರಾಜಲಕ್ಷ್ಮಿ ಕನ್ಕ್ಲೂಡ್ ದೇರ್ ವಯಲಿನ್ ಡ್ಯುಯೆಟ್ ವಿತ್ ತಿಲ್ಲಾನ ರಿಟನ್ ಬೈ ಲಾಲ್ಗುಡಿ ಜಿ ಜಯರಾಮನ್ ಸೆಟ್ ಟು ದ್ವಿಜಾವಂತಿರಾಗ ಆದಿತಾಳ.

ಇದುವರೆಗೂ ಲಾಲ್ಗುಡಿ ಶ್ರೀಮತಿ ಬ್ರಹ್ಮಾನಂದ ಮತ್ತು ಲಾಲ್ಗುಡಿ ಆರ್ ರಾಜಲಕ್ಷ್ಮಿ ಅವರಿಂದ ಯುಗಳ ವಯಲಿನ್ ವಾದನ ಆಲಿಸಿದರೆ ವಿದ್ವಾನ್ ಎಂಟಿ ರಾಜಕೇಸರಿ ಅವರಿಂದ ಮೃದಂಗ ಸಹಕಾರ ಘಟ ಸಹಕಾರ ನೀಡಿದವರು ಆರ್ ಎ ರಾಜಗೋಪಾಲನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Violin to Eat by Lalgudi Srimati Brahmanandam and Lalgudi R. Rajalakshmi. Accompanists were on the mridangam Vidwan M.T. Rajakesari, on the ghatam R.A. Rajagopalan. This program is the contribution of Akashvani Bengaluru, anytime, Indian music.

ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ